0: ಅದನ್ನು ಕರ್ನಾಟಕ ಸಾಧಿಸಿದಂತ ಲಕ್ಷ ಕನ್ನಡ ಸಾಧಿ ಗೇಮಿ ಟ್ರಿಪ್ಮನ್ ಐಲೆಂಡ್ ಕ್ಯಾಪ್ಸಿನ್ ಕನ್ನಡ ಸುಧಾವ್ ಸ್ವಸ್ಥಾನ ಸುರಕ್ಷಿತ ಪರಿವಾರ
1: ರೇಡಿಯೋ ಪ್ರಭಾವ ಸಹಕಾರಿ.